0: ದುಪಾರಿ ಗೌಳನ ನಾರಿ ಆಲ್ಯ ಯಮುನಿ ವರಿ ಖುಷಾಲ ಸೋಡುನ ದಿಲ ಜಳಾವರ ನಕ್ಷಿ ಚಾಘಾಗರಿ ವಸನೆ ಸುಟಲಿ ಅಲಗದ ಪಡಲಿ ಓಲ್ಯ ಕಾಠಾವರಿ ಧುಮಕತ ಗೋಪಿ ಜಳಾತ ಶಿರಲ್ಯ ಉಠಲಿ ಕೌಶಿರ ಶಿರಿ
1: ಗೋಪಿ ನಾನ್ಯಾತ್ ಹೋತ್ಯಾ ದಂಗ ತೋಚ ಆಲ ಸಕಾಸೆ ರಂಗ ಗೋಳಾಕರ್ಣ ವಸ್ತ್ರ ಸಾರಿ ಬಸ್ನ